ಪ್ರಭೇಕಾ ಜವನಾನರಂಜನ ಗೋಚರ ಅಗಾದೆ ಅಪಣೆ ಆಪಿಯ ಚರ್ಜಾ ಜಯ ನಿರ್ಮಲ ಪುರ್ಖ ಪುರ್ಖ ಪಾತ.

ಅಂತ ಪತ್ಲಿಯೋ ಸವಾರ ಪೂರೇ ಗುರ್ಕಿ ಪೂರಿ ದಿಖ್ಯಾ ಮಂತ ನಾಮ ಜಪೋ ಲಿವಿಲ್ಲಾಯ ಸಚ ವಪಾರ ಕರೋ